ಪೌಡಿ ನಾತ್ರ ಅಲಂಕಾರ ಹೇ ನಾ ಲಯ ನರ್ಸನ ಜಾಯ ಜಿಯೋ ಪಿಂಡ ಸಪ್ತಾ ಜೈ ಆ ಗೋಯ ಜೇ ಲೋಡೇ ಚಂಗ ಅಪನಾ ਪਰ ਪੁੰਨੋ ਨੀ ਸਦਾਈ।

ಚೌರು ಚಾಟು ಓಡಿ ಬಡಿ ಬಡ್ಡ ಪಾರ್ತೀರ ಮತ್ತುವಾ ರಂಗ ರಂಗಣೆ ಜಗತ್ತು ಕಟ್ಟುವಾ ಶ್ರೀಯ ಅಂದ್ರ ಪಿಯೋ ತಪ್ಪಿ ಜಾಲ ತಪ್ಪು ಸೇರಿ ಹಾಕ್ತೀಯ ಕಟ್ಟಲ ತೇರೆ ಕಟ್ಟನಂದು ದಾಯಿ ಚೋದ ಕರ ಮಾನ ಹತ್ತೀ ಸಾಪ ಹಾಕ ಹರ ಬಿಕಲ ಪರ ಪೂರ ಜೀ ಸಹ ಜತ ಕಥಾ ನಾನಕ ದಾಸನ ದಾಸ ದಯಾ ಕೇ ಬಿನವತಾ ತೇರಾ ನಾಮ ಸತ್ಯ ತೇರಿ ವಾಹೆ ಗುರು ಬಾಡಿ ಬಡಿ ಹೂ ವದಾ.